ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡಿಕೆ ಕಡ